ಅಭಯಿ ಸೊನೇ ಮೂಡ ಚತುಲಾಹೇ ಚತುರ್ಥ ಅಭಯಿ ದೂಹರ್ದ ಭಾವನೆ ಗಣತ ನರ ಕೇರ ಅಯೋಯ್ಯಾಕಿ ಏಕ ಬಾರ ಚಾಪೈ ಕೋ ಕಹ ಚಾಪೈ ಸಂಬತ ಸತ್ತ

ಕಯಾಪ ಲಯಲಾಯ ಮಿಥ್ಯಾ ತಾನು ತಾನು ಕುಟಾಂ ಸುಭಾಯ ಮಿಥ್ಯಾ ಹಾಮಯ ಮಮತಾ ಮಾಯಾ ಮಿಥ್ಯಾ ರಾಜುಭನ ತಾನು ಮಾಳ ಮಿಥ್ಯಾ ಕಾಮ ಕ್ರೋಧ ವಿಕ್ರಾಲ ಮಿಥ್ಯಾ ರಾಥಸ್ತಿ ಅಸಬಹತ್ರ ಮಿಥ್ಯಾ ರಂಗ ಸಾಂಗ ಮಾಯಾ ಪೇಹಸ್ತ ಮಿಥ್ಯಾ ದ್ರೋಹ ಮೋಹ ಅಭಿಮಾನ ಮಿಥ್ಯಾ ಶಿವಪುರಕರ್ತ ಗುಮಾನ ಅಸ್ಥಿರ ಭಕ್ತ ಸಾಧಕಿ ಶರಣ ನಾನಕ ಜಪ ಜಪ ಜೀವ ಹರ ಕೇ ಚರಣ ಮಿಥ್ಯಾ ಸರವಣ ಪರ ನಿಂದಾ ಸುನ ಹೈ ಮಿಥ್ಯಾ ಹಸ್ತ ದರ್ಭ ಕೌ ಹಿರ ಹೈ ಮಿಥ್ಯಾ ನೇತ್ರ ಪೇಹಿತ ಪರ ತ್ರಯ ರೂಪಾದ ಮಿಥ್ಯಾ ರಸನ ಭೋಜನ ಅನುಸ್ವಾದ ಮಿಥ್ಯಾ ಚರಣ ಪರ ವಿಕಾರ ಕೋ ಧಾವೇ ಮಿಥ್ಯಾ ಮನ ಪರ ಲೋಭ ಲುಭಾವೇ ਮਿਥਿਆ ਤਾਂ ਨਹੀਂ ਪਰ ਵਿਕਾਰਾ ਮਿਥਿਆ ਬਾਹ ਨੇਤ ਵਿਕਾਰਾ ਬਿਨ ਬੂਜੇ ਮਿਥਿਆ ਸਭ ਪਹਿ ਸਫਲ ਦੇਹ ਨਾਨਕ ਹਰ ਹਰ ਨਾਮ ਲੈ ਮਿਰਥੀ ਸਾਗਤ ਕੀ ਆਰ ਜਾ ਸਾਜ ਬਿਨਾ ਕਹਿ ਉਤ ਸੁਚਾ ਬਿਰਥਾ ਨਾਮ ਬਿਨਾ ਤਨ ਅੰਧ ਮੁਖ ਆਮਤ ਤਾ ਕਹਿ ਦੁਰਗੰਧ ਬਿਨ ਸਿਮਰਨ ਦਿਨ ਰਹਿਣ ਬ੍ਰਿਥਾ ਵਿਹਾਇ ਮੇਘ ਬਿਨਾ ਜੋ ਖੇਤੀ ਜਾਏ ਗੋਬਿੰਦ ਭਜਨ ਬਿਨ ਬ੍ਰਿਥੇ ਸਭ ਕਾਮ ਜਿਉ ਕਿਰਪਨ ਕੇ ਨਿਰਾਸ ਦਾਮ ਧਨ ਧਨ ਤੇ ਜਨ ਜਿਹ ਘਟ ਬਸਿਓ ਹਰ ਨਾਉ ਨਾਨਕ ਤਾ ਕੈ ਬਾਲ ਬਲ ਜਾਓ ਰਹਿਤ ਅਵਰ ਕਸਵਰ ਕਮਾਵਤ ਮਾਨ ਪ੍ਰੀਤ ਮੁਖੋਂ ਗੰਡ ਲਾਵਤ ਜਾਨਨ ਹਾਰ ਪ੍ਰਭੂ ਪ੍ਰਬੀਨ ਬਾਹਰ ਭੇਖ ਨ ਕਾਹੂ ਪੀਨ ਅਵਰ ਉਪਦੇਸ ਹੈ